ಚಿನ್ನದ ಲೋಕಮ್ನುಲ 1097 ಹೋಸ್ ನಂಬರ್ ಸೊ ಕೋಲ್ ಮಗ್ದು ಸಮ ಅನ್ಯಾಬ ತಕ ತಕ ಒಗ ಸಮ್ ಚೆಮ್ ದು ಸಮ್ ಅಯಾಬ ಜಿಗ್ ಮಗ್ದು ಸಮ್ ನುಲಮ್ ಅಶಪ್ ಮಮಾದ ವಲ್ ಕಾಲ್ ದೋಗ್ ಬೋಂಗ ಅರುಣಾಚಲ್ ಪ್ರದೇಶ ಸ್ಟೇಟ್ ಏಡ್ಸ್ ಕಂಟ್ರೋಲ್ ಸೊಸೈಟಿ ಒಗ ಡಿ ಎಚ್ ಎಸ್ ನಹರ್ ಲೋಗನ್ ಲೋಗ ಜಿಲಿನ್ ಪನಂ ಕ ಸೈ ತಕಪ್ ಸಪುಯ ಹತ್ ಕು ಪಾಯಾ ಲಿಂಚೋ